ಆತನಿ ಅವನು ಐ ಮಣ್ಣು ಸೊನ್ನೆ ಶಾಪಪಟ್ಟು ಕೈ ಮಾಡಬಹುದು ಕೆತ್ತಲೆ ಬದಲಾವಣೆ ಸುಪ್ತವಾಗಿ ಗೊತ್ತಾಗಿದೆ ಮತ್ತೆ ಸುಪ್ತಾನೆ ಮಸಾಲು ಭಯ ನಿಷ್ಕ್ರಿಯ ಒಂದು ವಾಕ್ಯ

0: ಅಂತ ಅನ್ಕೊಂಡಿರೋ ಅಂತ ನಾವು ಜೀವನಕ್ಕೆ ಡಾಕ್ಟರ್ ಆಗಿರ್ಬೋದು, ಸಂಘನ ಆಗಿರ್ಬೋದು, ಉಪಚಾರ ಆಗಿರ್ಬೋದು, ಕಮ್ಯುನಿಟಿ ಐನ್ ಆಗಿರ್ಬೋದು, ಸುಮ್ಮನೆ ಸುಮ್ಮನೆ ಸುರಕ್ಷಿತ
1: ಪ್ರಾಜೆಕ್ಟ್ ಪ್ರಹರಿಕನ್ಸ್ ಪಿತ್ತರಸ್ಥಾಪನ ಪೋರ್ಟಲ್ ಕಪಿಲಿ ಬಾಟುಗಾ ವಸ್ತ್ರ ಬುಸ್ರ ಪ್ರಾಜೆಕ್ಟ್ ಪ್ರಹರಿಕೋ ಎಕ್ಸ್ರೇ ಪಿನ್ ನಿಪುಣ ಪ್ರಹರಿಕೋ ಎಕ್ಸ್ರೇ ತರ ಏಕ್ ದುಯ್ ತಿನ್ ಚಾರ ನಂಬರ್ ಮಾ ಫೋನ್ ಕರನ ಸಕ್ರು ಸಾ ಅನಿ ಯಾತ್ರಾ ಮಾ ನಿಸ್ಕನವಾಗಿ ಆಪಕೋ ಹಿಯರ್ ಕೋ ಜಾನಕಾರಿ ಪರಿವಾರ ಬೈತಿವ ಆಪಕೋ ತಾರೆ ಕೋ ಗಾಡಿ ಕೋ ನಂಬರ್ ಯಾದ ಕರನ ವಾ ಫೋಟೋ ಖಿಚ್ಕಾ ಆಪಕೋ ತಾರೆ ಕೋ ಬೆಲವಾ ಸಜಿಲ ಹೋ ಸಾ सुदूरपश्चिम प्रदेश का हिमालय भेद में पानी लगने पड़ने मध्यम संभावना रहे कोसी बागमती प्रदेश को हिमाली तथा पहाड़ी भूभाग में हल्का पानी पड़ने